ರಚನ ಶ್ರೀ ರಾಮ್ ಭಟ್ಲ ನೃಸಿಂಹ ಶರ್ಮ, ಸಂಗೀತ ನಿರ್ವಹಣ ಶ್ರೀ ಕೆ ಎಸ್ ಚಂದ್ರಶೇಖರ್, ನಿರ್ವಹಣ ಶ್ರೀಯುತುಲು ಆರ್ ವಿ ರಮಣಮೂರ್ತಿ, ಪಿ ವಿ ರಾಮಗೋಪಾಲ್.